ಗುಣಂದಡೆಗೆ ಸರ್ವಸೃಷ್ಟಿ ಸತ್ಯ ಮಹಿಮಲೇ ನೀ ಸ್ಥಳನೇದಿ ಕನುಗೊಂಡ ಸತ್ಯ ಮಹಿಮಲೇ ನೀ ಸ್ಥಳನೇದಿ ಕನುಗೊಂಡ ಶುದ್ಧ ಸತ್ವ ನದಿ.